ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯಾ ವಾರ್ತಾಃ. ಅದ್ಯ ಸಂವಿಧಾನ ಹತ್ಯಾ ದಿವಸಃ ಆಚರ್ಯತೆ. ಆಪಾತಕಾಲಕಾಲೆ ಲೋಕತಾಂತ್ರಿಕ ಮೂಲ್ಯಾನಾಂ ರಕ್ಷಯಂತ್ರಿಭ್ಯಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಶ್ರದ್ಧಾಂಜಲಿಃ ಸಮರ್ಪಿತಾ. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ವೈಶ್ವಿಕ ಸಮಸ್ಯಾನಾಂ ಮಧ್ಯೆ ದೃಢತರ ಸಹಯೋಗಸ್ಯ ಆವಾಹನಂ ಕುರ್ವನ್ ದಕ್ಷಿಣ ಕೊರಿಯಾ ದೇಶಸ್ಯ ಜೇಜು ಮಂಚೆ ವಸುಧೈವ ಕುಟುಂಬಕಂ ಇತ್ಯಸ್ಯ ಉದ್ಘೋಷಶ್ಚ ಅಕರೋತ್. ಭಾರತಸ್ಯ ಬ್ರಿಕ್ಸ್ 2026 ಇತ್ಯಸ್ಯ ಅಧ್ಯಕ್ಷತಾಯಾಃ ಅಂತರ್ಗತಂ ಗುರುಗ್ರಾಮನಗರೆ ಬ್ರಿಕ್ಸ್ ಊರ್ಜಾಮಂತ್ರಿಣಾಂ ಸಮ್ಮೇಳನಂ ಆರಭತ. ವೆನೆಜುಯೆಲಾದೇಶೆ ಏಕಸ್ಯಾನಂತರಂ ಅಪರತ್ವೇನ ಪ್ರಬಲಃ ಭೂಕಂಪಃ ಆಗತಃ ಯೇನ ಬಹೂನಿ ಭವನಾನಿ ಪತಿತಾನಿ ದೇಶೇನ ಆಪಾತಕಾಲಸ್ಯ ಚ ಘೋಷಣಾ ಕೃತ. ದಕ್ಷಿಣ ಆಫ್ರಿಕಾ ದೇಶಃ ಪ್ರಥಮವಾರಂ ಫೀಫಾ ವಿಶ್ವ ಚಷಕ ಕ್ರೀಡಾಯಾಃ ನಾಕೌಟ್ ಇತಿ ಚರಣಂ ಪ್ರತಿ ಅಗಚ್ಛತ್. ಮೋಂಟೇರಿ ನಗರೆ ದಕ್ಷಿಣ ಕೊರಿಯಾ ದೇಶಂ ಏಕಶೂನ್ಯಾಂಕಾಭ್ಯಾಂ ಪರಾಜಯತ್. ಅಪಿ ಚ ಅದ್ಯ ಸಾಯಂಕಾಲೆ ಮ್ಯಾಂಚೆಸ್ಟರ್ ನಗರೆ ICC ಮಹಿಳಾ T20 ವಿಶ್ವ ಚಷಕ ಕ್ರಿಕೆಟ್ ಕ್ರೀಡಾಯಾಃ ಗ್ರೂಪ್ ಎ ಕ್ರೀಡಾಯಾಂ ಭಾರತಂ ಬಾಂಗ್ಲಾದೇಶೇನ ಸಹ ಕ್ರೀಡತಿ. ಅಥ ವಾರ್ತಾ ವಿಸ್ತರೇಣ. ಅದ್ಯ ಸಂವಿಧಾನ ಹತ್ಯಾ ದಿವಸಃ ಆಚರ್ಯತೆ. ಪಂಚಸಪ್ತತ್ಯುತ್ತರೈಕೋನವಿಂಶತಿತಮೇ ವರ್ಷೆ ಜೂನ ಮಾಸಸ್ಯ ಪಂಚವಿಂಶೆ ದಿನಾಂಕೆ ಯದಾ ಭಾರತಸ್ಯ ಸಂವಿಧಾನಸ್ಯ ಪದದಲನಂ ಜಾತಂ ತದಾ ಕಿಂ ಜಾತಮಿತಿ ಮಿತಿ ಏತದ್ ದಿನಂ ಸ್ಮಾರಯತಿ. ಆಪಾತಕಾಲೆ ಆಧಿಕ್ಯೇನ ಪೀಡಿತಾಯ ಪ್ರತ್ಯೇಕಸ್ಮೈ ಜನಾಯ ಶ್ರದ್ಧಾಂಜಲಿಂ ದಾತುಂ ಅಪಿ ಏಷಃ ದಿವಸಃ ಅಸ್ತಿ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ ಚ ಅದ್ಯ ಆಪಾತಕಾಲಸ್ಯ ಕಾಲೆ ಲೋಕತಾಂತ್ರಿಕ ಮೂಲ್ಯಾನಾಂ ರಕ್ಷಣಾರ್ಥಂ ದೃಢತಯಾ ಸ್ಥಿತೇಭ್ಯಃ ಸರ್ವೇಭ್ಯಃ ಶ್ರದ್ಧಾಂಜಲಿಂ ಅರ್ಪಿತವಂತಃ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಪ್ರಧಾನಮಂತ್ರಿಣಾ ಮೋದಿನಾ ಉಕ್ತಂ ಯತ್ ಆಪಾತಕಾಲಃ ಸಂವಿಧಾನಸ್ಯ ಉಪರಿ ಪ್ರತ್ಯಕ್ಷಃ ಆಕ್ರಮಣಃ ಆಸೀತ್. ಸಹ ಅವದತ್ ಯತ್ ಅವಸರೇಸ್ಮಿನ್ ನಾಗರಿಕ ಸ್ವಾತಂತ್ರ್ಯಸ್ಯ ನಿಲಂಬನಂ ಅಭಿವ್ಯಕ್ತಿ ಸ್ವಾತಂತ್ರ್ಯಸ್ಯೋಪರಿ ಪ್ರತಿಬಂಧಃ ರಾಜನೈತಿಕ ನೇತ್ರೀಣಾಂ ಪತ್ರಕಾರಾಣಾಂ ಸಾಮಾಜಿಕ ಕಾರ್ಯಕರ್ತೃಣಾಂಚ ವಂಧನಂ ಅಭವತ್. ಭಾಜಪೇತಿ ದಲೇನ ಅದ್ಯ ಆಪಾತಕಾಲಸ್ಯ ವಿಷಯೆ ಕಾಂಗ್ರೆಸ್ ಪಕ್ಷಸ್ಯ ಉಪರಿ ಪ್ರಹಾರಂ ಕುರ್ವತಾ ಭಾರತೀಯ ಇತಿಹಾಸಸ್ಯ ಕೃಷ್ಣೋಧ್ಯಾಯಃ ಇತ್ಯುಕ್ತಂ. ನವದೆಹಲಿ